0: ತರದೆದೇಲು ಬಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲಿ ಬಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲಿ ಬಾಸೆಲ್ ಜೀವಿತಯ ತಮೈ
1: ಸುಂದರು ಅತೀತ ಸಿಹಿವಟನೆ ಅಂಕಾರ ಒಬ್ಬ ಕೆಂದಾಗಿನ ಸುಂದರ ಮೊಹತ ಸುಭಾವಿತ ಗೀ ರಸವಿಂದಿಗೂ